0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ,
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ,
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
2: ಛಾನ್ ಛಾನ್ ಗಾಣದಲ್ಲಿ ಲಿಹುನ್ ಝಾಲ, ಪಣ ಆತಾ ಗಾಯಚ ಕಸ? ತರ ಆಪಣ ಆತಾ ಆಪಲ್ಯಾಕಡೆ ಹ್ಯಾ ಗೀತಾ ದಿದಿ ಆಲೆಲೆ ಆಯ್ತ ನಾ, ತ್ಯಾ ಹೆ ಗೀತ ಕಸಂ ಗಾಯಚಂ ತೆ ಶಿಕವಣಾರ ಆಯ್ತ. ಹಾ, ತ್ಯಾಪೂರ್ವೀ ಮೀ ತುಮ್ಹಾಲಾ ಹೆ ಸಾಂಗ್ತೆ ಕೀ ಯಾ ಗಾಣ್ಯಾಚಿ ರಚನಾ ಹಾ ಅಹಿರ್ ಭೈರವ ರಾಗಾಮಧ್ಯೆ ಆಹೆ. ಕುಠಲ್ಯಾ? ಅಹಿರ್ ಭೈರವ ರಾಗಾಮಧ್ಯೆ. ಕರ್ನಾಟಕ ಸಂಗೀತಾಮಧ್ಯೆ ಯಾ ರಾಗಾಲಾ ಚಕ್ರವಾಗ್ ರಾಗ್ ಅಸ ಮಂತಾತ್. ಹೆ ಗಾಣ ದಾದ್ರಾ ತಾಲಾತ್ ಬಸವಲ ಆಹೆ. ಕೊಂಟ್ಯಾ? ದಾದ್ರಾ ತಾಲಾತ್. ತರ ಆಧಿ ಯಾ ರಾಗಾಚಾ ಅರೋಹ ಅವರೋಹ ಆಪಣ ಬಘೂಯಾ.